0: ಉದಯ ಟೈಮ್ ವಿನಾಡಿ ಸ್ಥಾಯಿ
1: ರಾಜ್ಯ ಬ್ಯಾಂಕುಕ ಸುರಕ್ಷಿತ ಭಾವಯ ಇಹಲಮ ರೆಕವರಣೆ ಸಮಗಿನ್ ಸ್ಥಾವರ ತನ್ಪತು ಸದಹ ಇಹಲಮ ಪೊಲಿಯ RDB ಬ್ಯಾಂಕುವೆನ್.

ওতে নাপে আই বিনাডি হায়াই ভেলাভ গুড মর্নিং শুভোদয় সনাক আউরদু হ্যাটাক কে লেখুয়া আপি জীবিতে গুডাক থ্যাঙ্গল আপি হিতনা জীবিতে আউরদু হ্যাটাই কে লেখিয়ানি আইয়ো দেন জীবিতে ইবরাই কে লানি আপি হেমে একক নে আপি ওলুয়ে ওলুয়ট গান্নে আপি নে হেমে একক নেবে মম্মে কিয়ানি মম্মে কিয়ানি আমির খান কে জীবিতে পাহুগে দবসক সিদ্ধ ভিচ সিদুবীম গেন মুকদ্দ মে মুকদ্দ উনি ರೈಟ್ ಅತ್ತರ ಕಿವತ್ತ ಮೇ ಅಮೀರ್ ಖಾನ್ ಆಯ್ ಬೆಂದನೆ ಅವ್ರದ್ದು ಹೆಟೈಕೇದಿ ತಮ ಆ ಬೆಂದೆ ಇದು ಅವ್ರದ್ದು ಹೆಟೈಗೇದಿ ಬಂದಿನಾಕೇನೆ ಪ್ರವೃತ್ತಿ ಅದ್ದ ಕೇಳಿ ತೆಟ್ಟು ಪುಲ್ವಾಣಿ ಪ್ರವೃತ್ತಿ ಆಗ ತಮಾಯಿನಿ ಐ ದನ್ನ ಅದ ಸಾಮಾನ್ಯ ಅವ್ರದ್ದು ಹೆಟ ಕೇಳಕುವಾಮ ಗೊಡಾಕ್ ತೆಂಗಲ ಮೇ ಅಪಿಕರಣ್ಯ ಅಪೇ ಜೀವಿತೇ ಗೊಡಾಕ್ ದೇವ ಲತಾರಿನೇಕ ಹಿಮನೆತ್ತಂಗ್ ಮೇ ದೆಂಗಿ ತಿಂಗ ನೇ ಮೇ ಸೆಂದೆ ಸಮೀನಿ ಅನ್ನಿ ನೀ ಅವ್ರದ್ದು ತಿಹ ತಿಸ್ಪಾ ವಿನಕೊಡ ಸಮಹಾರ್ಲಾಡ ಪೀತನಾಡ ಮೆತ್ತಿನಿ ಹಾಟ ಆಯ್ ದೆಂಗ ಆಯ್ ಮುಣ ಕಸಾದ ಮುಣ ಮುಣ ವಿಕಾರದನೇ ಮೇ ಹಿಮ ಕೀಲ ವಗಿ ತಂಗಡ ಇರುವಣಿ ಹೆಬೈ ಮೇ ಅಮೀರ್ ಖಾನ್ ಯಾ ಒಪ್ಪುಕಲ್ಲ ಪೆನ್ನುವ ಹಿಮಗಾಗ್ನೆ ಜೀವಿತೇ ಕಿಯನ್ನಿ ಆಯ್ ಆಯ್ ಅಲುತಿಂ ಪಟಂಗನ್ನ ಹಿಮನತ್ತ ಆದರೇ ಕೀಲ ಕಿಯನ್ನಿ ವಯಸ ಕೀಯ ಉನತ್ ಅಪಿಟ ಆಯ್ ಅಲುತ್ ಕರನ್ನ ಪುಲುವನ್ ಅಪೂರು ದಯಾಕ್ ಕೇಲ ಯಾಕೆ ಬಿರಿಂದ ತಮಾಯಿ ಹತಲಿಸ್ ಹತ್ತವಿರದಿ ಗೌರಿ ಸ್ಪೆಟ್ ಇದು ಗೌರಿ ಕ್ಯಾನೆ ನಿಕಮ್ಮ ನಿಕಾಂ ಕೆನೆಕ್ ನೆವೆ ಯಾ ವಿಲಾಸಿತ ಸಹ ರೂಪಲಾವಣ್ಯ ಶೇಷ್ರೇ ಸಾರ್ಥಕ ವ್ಯವಸಾಯಿಕಾವಕ್ ಇವಾಗೆ ಉಪದೇಶಿಕಾವಕ್ ಮೇ ವೆಡಿನ್ನೆಗ ಲೊಕುವಟ ಸದ್ದಬದ್ಧ ದಾಲಗತ್ತಗಾಗ್ ನೆವೆ ಹರಿಮ ಸರಳವ ಮುಂಬಾಯಿವಲ್ ಅಮೀರ್ ಖಾನ್ಗೆ ಪಾಲಿಹಿಲ್ ರೆಸಿಡೆನ್ಸಿಗೆ ನಿವಸೆ ಚಾಮ್ ಉತ್ಸವಕ್ ವಿಧಿರಗತ್ತೆ ಪೌಲಿ ಸಮೀಪಾಯ ಅವಿಲ್ಲ ಹಿಟಿಯ ಯಾಲು ಕೀಪದನಿ ಕವಿಲ್ಲ ಹಿಟಿಯ ಇತಿ ಆದರೇಟ ಸಹ ಅಲು ತಾರಂಬೇಗಟ ವಯಸ್ಸಿಯಾನ ಸೀಮಾವಾಕ್ ನೆವೈಕಿಯನೇಕ ತುಂಗಿಣಿ ಮತಾವಟಾತ್ ಅತಿಶಯ ಜಾಗ್ರಾಹಿ ತುಂಗಿಣಿ ಮತಾವಟಾತ್ ಅಮೀರ್ ಖಾನ್ ಲೋಕಿಟ ಪೆನ್ನುವ ಮೇಕೇನ ಕೇಕ ವಿಧಿಯರ ಕೇಕ್ ನಾನು ಕೇಕ ದೇವಾಲ್ ಕಿಯನ್ ಪುಲು ಅಂಗ ಅಯ್ಯೋ ಮೇ ಮೇ ಪಿಸ್ಸುನೇ ಮೇ ಮಿನಿಸ್ಸುಂಟ ಹೆಮಗೆ ಅಪಿಟ ಮುಕುದ ಅಮೀರ್ ಖಾನ್ ನೋದನ ಅಪಿಟ ಮುಕುದ ಒಯತ್ ಪುಲು ಅನ್ನಂಗ್ ಆಯ ಅಲುತೆನ್ ಜೀವಿತೆ ಪಟಂಗಾನ್.

0: ಶ್ರಮ ಅನುಗ್ರಹಾಯ
1: ದಸರಾಯೇ ಪೆರಲಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪ್ರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿ ಏಕ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಸುಪ್ರಿ ರಿಮೋಟ್ ರತ್ಯ NLB ಮೆಗಾ ಪವರ್ ಒಬ ಅದಮ ಮಿಲದೀ ಕಂ
0: ಲಕ್ಕಣ ಸಿತ ನಿವನ ಬುದುಪನ ಸಿತ ನಿವನ ಬುದುಪನ
2: ಸತ್ಯಾಂತಯೇ ರಾತ್ರಿ ಸುಮಧುರ ಧರ್ಮ ದೇಶನಯ ಸೆನಸುರಾತ ರಾತ್ರಿ ನವೇಟ

0: ಕಾಯಬೇಕಾಯ್ತಾ?
1: ಲಕ್ಕಾನ ಈವಿನಿಂಗ್ ಟ್ರೈ. ಸಕ್ಪುರ ಜಾತಿಯ ವಿಶ್ವಾಸ್ಯ ಲೊತರೈಲೋವೇ ಕಿರುಣ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ ರಾಜ್ಯ ಬ್ಯಾಂಕುವಕ ಸುರಕ್ಷಿತ ಭಾವಯ ಇಯಲಮ ರೆಕವರಣೆ ಸಮಗಿನ್ ಸ್ಥಾವರ ತನ್ಪತು ಸಂದಹಾ ಇಯಲಮ ಪೊಲಿಯ ಆರ್ಡಿಬಿ ಬ್ಯಾಂಕುವೇನ್
2: ලොතරැයියේ පෙරලිකරණ NLB Mega Power දවන්ත Mega Super Tag එකට අමතරව රුපියල් කෝටියක Power Super Tag සහ Grand Super Tag එකට සුපිරි මෝටර රොපියක් දිනන ලොකුම Super Tag ඉදෙන එකම ලොතරැයිය NLB Mega Power ඔබත් අදම මිලදී ගන්න.
3: ಮನಂಗಳ ವದುನಾ ನೇದ ಮೇ ಎಕ್ಸ್ಪರ್ಟ್ ಹರಿಡಮ ಹರಿನಿ
4: ಓನಮ ಸಂದಿವೇದನವಕಟ ಪ್ರಬಲಮ ವಿದ್ಯಾನುಕೂಲ ವಿಸನಮ ಓತುಶೀಲ್ ಆಕ್ಟಿವ್ ಪ್ಲಸ್
1: ಒಬೆ ಕೋಟಿಪತಿ ಸಿಹಿನೇ ಅದ ಸಬೇವೇಯಿದ ರಾತ್ರಿ 10ಟ ಲಕ್ಕಾಂಡ ಅಹನ್ನ ಜಾತಿಕ ಲೋತರೈ ಮಂಡಲೇ ಸಿಯುನಮ ಟಿಕೆಟ್ ಪತ್ತೊಲ ಜಾಗ್ರಾಹಿ ಪ್ರತಿಪಲ ಅದ ರಾತ್ರಿಯೇಮ ಒಬಟ ಕಿಯನ ಏಕಮ ರೇಡಿಯೋವ ಲಕ್ಕಾಂಡ ಬೀಟ್ ಇಟ್ ಇಟ್ ಮಿಕ್ಸ್ ವೆದರ್.

0: ಲಾಖಾಂಡ ರೇಡಿಯೋ ITN
1: ಲಾಂಕೆ ವಿಶ್ವಾಸ ದಿನು ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿತ ಹರಿನ ದೆನ್ ನವ ನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿ ವಿಕೆಟಿ ಮಿಯಂತ್ರಿಕ ಸಾಟಂಬರ್ ಹಿಮಿ ಕರುವೆ ಕುಮನ್ನ ಅದುಮ ಅವತನ್ನ ಬಿಂದು ಐಕೈಕೈ ಹತೈ ಹೈಸೆ ಹತ್ತನಮೆಯೈ ಪಂಸಿ ಹತ್ತನಮೆಯ ಪ್ರಧಾನ ಕಾರ್ಯಾಲಯ ನೊಮರ 31 ಎಲ್ ಹೇನ ಪಾರವಹರಗಮ
2: ನೊತರಯ್ಯೆ ಪೆರಲಿಕರಣ NLB ಮೆಗಾ ಪವ ತೆವಂತ ಮೆಗಾ ಸುಪರಿ ಟ್ಯಾಗ್ಗದ ಅಮತರವ ರುಪಿಯಾಲ್ ಕೋಟಿಯಕ ಪವ ಸುಪರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪರಿ ಟ್ಯಾಗ್ಗದ ಸುಪರಿ ರಿಮೋಟ್ ರೋತಿಯ ದಿನನ ಲೋಕುಮ ಸುಪರಿ ಟ್ಯಾಗ್ ಇದನೆ ಕಮಲೋತರಯ್ಯ NLB ಮೆಗಾ ಪವ
3: රාජ්‍ය බැංකුවක සුරක්ෂිත භාවය ඉහළම රැකවරණය සමගින් ස්ථාවර තැන්පතු සඳහා ඉහළම පොලිය RDB බැංකුවේ

0: ಬಿಟ್ಟಿದ್ದಾನೆ ಸಿದ್ಧದೇವನೆ ಕುತುಬಾನೆ
1: ಸತ್ಯಾಂತೆಯೇ ರಾತ್ರಿ ಸುಮಧುರ ಧರ್ಮದೇಶನಯ ಸೆನಸುರಾತ ರಾತ್ರಿ ನವೇಟ.